ಕುಲ ಸದ್ವಾಳಿಕಾ ಮೌಕ್ತಿಕ ಶ್ರೇಣಿಕಾ ಚಂದ್ರಿಕಾ ಮಂಡಲೋದ್ಭಾಸಿ ಗಂಡಸ್ಥಲನ್ಯಸ್ತ ಕಸ್ತೂರಿಕಾ ಪತ್ರ ರೇಖಾ ಸಮುದ್ಭೂತ ಸೌರಭ್ಯ ಸಂಭ್ರಾಂತ ಬೃಂದಾಂಗನಾ ಗೀತ ಸಾಂದ್ರೀ

ಪುಷ್ಪದ್ಯುತಿ ಸ್ನಿಗ್ಧ ದಂತಾವಳಿ ನಿರ್ಮಲಾಲೋಲ ಕಲ್ಲೋಲ ಸಮ್ಮೇಳನ ಸ್ಯಾರ ಶೋಣಾಧರೆ ಚಾರು ವೀಣಾಧರೆ ಪುಷ್ಪ ಬಿಂಬಾಧರೆ ಸುಲಲಿತ ನವಯೌವನಾರಂಭ ಚಂದ್ರೋದಯೋದ್ವೇಲ ಲಾವಣ್ಯ ದುಗ್ಧಾರ್ಣವಾವಿರ್ಭವತ್ತಂಬು ಬಿಂಬೋಕ ಭೃತ್ಕಂಧರೆ ಕತ್ತಲಾ ಮಂದಿರೆ ಮಂಧರೆ ದಿವ್ಯರತ್ನ ಪ್ರಭಾ ಬಂಧುರ ಛನ್ನ ಹಾರಾದಿಭೂಷ ಸಮುದ್ಯೋತಮಾನವದ್ಯಾಂಶು ಶೋಭೇ ಶುಭೇ ರತ್ನ ಕೇಯೂರ ರಶ್ಮಿ ಛಟಾ ಪಲ್ಲವ ಪ್ರೋಲ್ಲಸ ದೋರ್ಲತಾ

ವಿಶ್ವದುಮಂಡಲ ವ್ಯಾಪ್ತ ಮಾಣಿಕ್ಯ ತೇಜಸ್ಪುರ ಕಂಕಣಾಲಂಕೃತೆ ವಿಭ್ರಾಮಾಲಂಕೃತೆ ಸಾಧು ವಿಶ್ವಕೃತೆ ವಾಸರಾರಂಭ ವೇಳಾ ಸಮಜೃಂಭಮಾಣಾರವಿಂದ ಪ್ರತಿದ್ವಂದ್ವಿ ಪಾಣಿದ್ವಯ ಸಂತತ್ಪೋದ್ಯದ್ವಯೇ ಅದ್ವಯೇ ದಿವ್ಯರತ್ನೂರ್ಮಿತಾದೀಭಿ ಸೋಮ ಸಂಧ್ಯಾಯಮಾನಾಂಗುಳಿ ಪಲ್ಲವೋದ್ಯನ್ನ ಚೇಂದು ಪ್ರಭಾಮಂಡಲೆ ಸನ್ನುತಾ ಖಂಡಲೆ ಚಿತ್ರಭಾ ಮಂಡಲೆ ಪ್ರೋಲ್ಲಸ

ಕಾರಕ ರಾಗಿಣಿ ಕಾಶ ಹಾರಾವಳಿ ಸ್ನೇರ ಚಾರುತ್ತನ ಭೋಗ ಭಾರ ನಮ್ಮಧ್ಯೆ ಬಲ್ಲಿ ಬಲಿಚ್ಛೇದ ಪ್ರೀತಿ ಸಮುದ್ರಕ್ಕ ಮುಲ್ಲಾಸ ಸಂದರ್ಶಿತಾಕಾರ ಸೌಂದರ್ಯ ರತ್ನಾಕರೇ ಬಲ್ಲಕಿ ಭೃಕ್ಕರೇ ಶಂಕರ ಶಿಖರೇ ಕ್ಷೇಮ ಕುಂಭೋಪಮೋತ್ತುಂಗ ವಕ್ಷೋಜ ಭಾರಾವನಮ್ರೇ ತ್ರಿಲೋಕಾವನಮ್ರೇ ರಸದೃಕ್ತ ಗಂಭೀರ ನಾಭೀಕರ ಸ್ಥಿರ ಶೈವಾಲ ಶಂಕಾಕರ ಶ್ಯಾಮ ರೋಮಾವಳಿ

ಉದ್ಭಕ್ತಿತಾನಂಗ ಲೀಲಾಧನು ಸಿಂಧಿ ನಿಡಂಬರೇ ದಿವ್ಯ ರತ್ನಾಂಬರೇ ಪದ್ಮರಾಗೋಲ್ಲ ಕನ್ನೇ ಕಲಾಭಾಸ್ವರ ಶ್ರೋಣಿ ಶೋಭಾಜಿತ ಸ್ವರ್ಣ ಭೂವೃತ್ತಲೆ ಚಂದ್ರಿಕಾ ಶೀತಳೇ ವಿಕಸಿತ ನವತಿಂಶುಕ ತಾಮ್ರ ದಿವ್ಯಾಂಶುಕ ಛನ್ನ ಚಾರೂರು ಶೋಭಾ ಪರಾಭೂತ ಸಿಂಧೂರ ಶೋಣಾಯ ಮಾನೇಂದ್ರ ಮಾತಂಗ ಹಸ್ತಾರ್ಗಳೇ ವೈಭವಾನರ್ಗಳೇ ಶ್ಯಾಮಳೇ ಶ್ಯಾಮಳೇ ಕೋಮಳ ಸ್ನಿಗ್ಧ ನೀಲೋತ್ಪಲೋತ್ಪಾದಿತಾನಂಗ ತೂಳೀರ ಶಂಕಾಕರೋದ್ದಾಮ ಜಂಗ

ನಮ್ರ ದುಕ್ಕಾಲ ಸಿರಿಮಂತಿನಿ ಕುಂತಳ ಸಿದ್ಧ ನೀಲ ಪ್ರಭಾ ಪುಂಜ ಸಂಜಾತ ದುರ್ವಾಂಕುರಾಶಂಕ ತಾರಂಗ ಸಂಯೋಗ ರೂಪನ್ನಕ್ಕೆ ದುಜ್ವಲೆ ಓಜ್ವಲೆ ನಿರ್ಮಲೆಯೇ ಸತ್ವದೇವೇಶ ಲಕ್ಷ್ಮೀಶ ಭೂತೇಶ ತೇಜಸ್ವಾಗಿ ಶಕ್ತಿನಾಶ ದೈತ್ಯೇಶ ಯಕ್ಷೇಶ ವಾಯುವಗ್ರಿಮಾಣಿಕ್ಯ ಸಂಘೃಷ್ಟ ಕೋಟೀರ ಬಾಲ ತಪೋದ್ಗಾಮ ಸಾಕ್ಷಾರ ತಾರುಣ್ಯ ತಾರುಣ್ಯ ಲಕ್ಷ್ಮೀ ಗೃಹೀತಾಂಗ್ರಿ ಪದ್ಮೇ ಸುಪದ್ಮೇ ಉಮೇ ತಿರುಚಿರನವರತ್ನ ಪೀಠ ಸ್ಥಿತೇ ಸುಸ್ಥಿತೇ ರಕ್ತ ಪದ್ಮಾಸನೆ ರತ್ನ ಸಿಂಹಾಸನೆ ಶಂಖ ಪದ್ಮದ್ವಯೋಪಾಶ್ರಿತೆ ವಿಶ್ರಿತೆ ತತ್ರ ವಿಘ್ನೇಶ ದುರ್ಗಾವತು ಕ್ಷೇತ್ರಪಾಲೇ ಮತ್ತ ಮಾತಂಗ ಕನ್ಯಾ ಸಮೂಹಾನ್ವಿತೆ ಮಂಜುಳಾ ಮೇನಕಾದ್ಯಂಗನಾಮಾನಿತೆ ಭೈರವೈರಕ್ಷ ದುರ್ವೇಷಿತೆ ದೇವಿ ವಾಮಾದಿಶಕ್ತಿ ಭುತ್ತೇವಿತೆ ಧಾತ್ರಿ ಲಕ್ಷ್ಮ್ಯಾದಿ ಶಕ್ತಿಷ್ಟಕೈ ಸಂಹಿತೆ ಮಾತೃಕಾ ಮಂಡಲೈರ್ಮಂಡಿತೆ ಯಕ್ಷ ಗಂಧರ್ವ ಸಿದ್ಧಾಂಗನ ಮಂಡಲಿ ರಕ್ಷಿತೆ ಪಂಚಬಾಣಾತ್ಮಿಕೆ ಪಂಚಬಾಣೇನ ರತ್ಯಾಚ ಸಂಭಾವಿತೆ ಪ್ರೀತಿ ಭಾಜ ವಸಂತೇನ ಚಾನಂದಿತೆ ಭಕ್ತಿ ಭಾಜಾಂ ಪರಂ ಶ್ರೇಯಸೆ ಕಲ್ಪಸೆ ಯೋಗಿನಾಂ ಮಾನಸೆ ದ್ಯೋತಸೆ ಛಂದಸ ಮೋದಸ ಭಾಜಸೆ ಗೀತ ವಿದ್ಯಾ ವಿನೋದಾತಿ ಕೃಷ್ಣೇನ ಕೃಷ್ಣೇನ ಸಂಪೂಜ್ಯತೆ ಭಕ್ತಿ ಮಚ್ಚೇತಸ ವೇಧಸ